ಬಸೋರು ಮಾವಲ ಕುಸುಮ ಬಸಂತ ಗಣಂತ ನ ಆವೇ ರವ ಸಸ ಕಿರಣ ಉದರ ಸಾಗರ ಕೋ ಗಂಗ ತರಂಗ ಅಂತ ಕೋ ಪಾವೇ ರುದ್ರ ತ್ಯಾನ ಜ್ಞಾನ ಸತ್ಗುರ ಕೈ ಖಬ್ಜನ ಫಲ ಉಣೇ